0: ಹೆಸರು ಗಿಸರಿತ ಘೋಲ್ತಿ ಹೇ ಆಪ್ಕೆ ಜೀವನ್ ಮೇ ಶಾಸ್ತ್ರೀಯತಾ ಬಾರೀಕಿಯಾ ರಾಗೋ ಕಿ ಶೃಂಗಾರ ಶುರೂ ಕಾ ಸಮಯ ಬೀತಾ ದೌರ್ ಬದಲೇ ಕಾಯಂ ಹೇ ಸಂಗೀತ ಕಿ ಮಧುರ್ ಪಾಠಶಾಲಾ ಹರ್ ರೋಜ ಸುಬಹ ಔರ್ ಶಾಮ 6:45 ಪರ ಸಂಗೀತ ಸರಿತಾ ಸಿರ್ಫ ವಿವಿಧ ಭಾರತಿ ಪರ
1: ವಿವಿಧ ಭಾರತಿ ಪರ ಇಸ್ ಸಮಯ ಆಪ್ ಸುನ್ ರಹೇ ಹೈ ಕಾರ್ಯಕ್ರಮ ರಂಗ ತರಂಗ